0: ಕೆಟ್ಟ ಪತ ಕನ್ಫರ್ಮ್ ಸಿಕ್ಸ್
1: ಮುಪ್ಪತ್ತು ಬಾಲ್ 37 ರನ್ ಕಾರ್ತಿಕ್ ಶರ್ಮಾ ಒನ್ ಹಿಟ್ ಅವೇ ಫಾರ್ ಚೆನ್ನೈ ಸೂಪರ್ ಕಿಂಗ್ಸ್ ವಿಕ್ಟ್ರಿ

ಸ್ವತ್ವಂ ಕ್ಷಮಸ್ವತ್ವಂ ಶೇಷಶೈಲ ಶಿಖಾಮಣೆ ಅಜ್ಞಾನಿನಾ ಮಯಾ ದೋಷಾನ ಶೇಷಾನ್ ವಿಹಿತಾಂಧರೆ ಕ್ಷಮಸ್ವತ್ವಂ ಕ್ಷಮಸ್ವತ್ವಂ.